ಆಕಾಶವಾಣಿ ಮೈಸೂರು. ನಮ್ಮನೆಯಲ್ಲಿ ಇದೇ ದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 16ನೇ ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಕೃಷ್ಣ ಪಕ್ಷದ ನವಮಿ. 2026 ಇಸವಿ ಆಗಸ್ಟ್ ತಿಂಗಳ 7ನೇ ತಾರೀಖು ಶುಕ್ರವಾರ. ಈಗ ವೇಳೆ ಸರಿಯಾಗಿ 5:58:38. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಶ್ರೋತೃಗಳಿಗೆ ಗಮನಿಸಿ, ಈ ಬೆಳಗ್ಗೆ 11:10 ದೆಹಲಿ ಕೇಂದ್ರದ ಸಹ ಪ್ರಸಾರ ಘನದೇವತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಉಪಸ್ಥಿತಿಯಲ್ಲಿ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುವ 12ನೆಯ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಮಾರಂಭದ ನೇರ ಪ್ರಸಾರ ಕೇಳಬಹುದು. ಇನ್ನುಳಿದಂತೆ ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಜಿಎಸ್ ಉಬರಡ್ಕ ಅವರಿಂದ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 6:35 ಮೈಸೂರಿನ ಮರೆಯಲಾಗದ ಮಹನೀಯರು ಬಾನುಲಿ ಸರಣಿ, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮದ ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಮಾಲಜಿ ಬೆಂಗಳೂರು. ಸೇವಾ ವಾಹಿನಿ 7:30. ಚಿತ್ರಗೀತೆಗಳು 7:45, 8:30, 9:35 ಹಾಗೂ 11:00. ಇಂದು ಬೆಳಗ್ಗೆ 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಭಕ್ತಿ ಯೋಗ. ಈ ಕುರಿತು ಮೈಸೂರಿನ ಇಸ್ಕಾನ್ನ ವಿಷ್ಣು ಚರಣದಾಸ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ಕೆ ಶಿವಮೂರ್ತಿ. 9:30 ಗಾಂಧಿ ಸ್ಮೃತಿ, 10:00 ಆರ್ ಹರಿಣಿ ಅವರ ಹಾಡುಗಾರಿಕೆ. ವೈಲಿನ್ ಕೇಶವ ಮೋಹನ್, ಮೃದಂಗ ಸಾಯಿ ಶಿವು ಲಕ್ಷ್ಮೀ ಕೇಶವ್, ಘಟ ಟಿಎನ್ ವಿಜಯ್. 10:30 ಹಿಂದಿ ಚಿತ್ರಗೀತೆಗಳು. ಮಧ್ಯಾಹ್ನ 12:35 ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ

0: ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಜಿ ಶಾಂತಕುಮಾರ್ ಅವರಿಂದ. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಭೂಮಿ ಸಂರಕ್ಷಣಾ ಅಭಿಯಾನ ಕುರಿತು ಮಾಹಿತಿ ಕೇಳಬಹುದು. 1:20 ಪಿಎಸ್ ವಸಂತ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3 ಗಂಟೆಗೆ ಹೈದರಾಬಾದ್ ಸಹೋದರರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಮಹಿಳಾ ರಂಗ 4 ಗಂಟೆಗೆ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿ ಹಾಲಿನ ಮಹತ್ವ, ಪ್ರಸ್ತುತಿ ನೇತ್ರ ಹಾಗೂ ಚಿನ್ಮಯಿ. 4:30 ವೃತ್ತಿ ಮಾರ್ಗದರ್ಶನ, ಸರ್ಕಾರಿ ಉದ್ಯೋಗಾವಕಾಶಗಳು, ಸವಾಲುಗಳು ಮತ್ತು ತಯಾರಿ ಕುರಿತು ಹುಣಸೂರಿನ ಡಿ ದೇವರಾಜ ಅರಸು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಮೈಸೂರಿನ ಡಾಕ್ಟರ್ ಹೇಮಚಂದ್ರ ಪಿಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಬಿಕೆ ಸರಸ್ವತಿ. 6:30 ಅವಲೋಕನ. 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೃಷಿರಂಗ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರಫೋನಿನ ಕಾರ್ಯಕ್ರಮ. ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುತ್ತಾರೆ ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ. ನಂತರ ನಮ್ಮ ಕೇಂದ್ರದಿಂದ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ಮೂಡ್ನಾಕೋಡು ಚಿನ್ನಸ್ವಾಮಿ ಅವರ ಕಾವ್ಯಾಭಿವ್ಯಕ್ತಿಯಲ್ಲಿ ಸ್ತ್ರೀ ಸಂವೇದನೆ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಎಂ ಸಿದ್ದನಹುಂಡಿ. 8:15 ವಿಜ್ಞಾನ ಭಾರತಿ, ಭಾರತೀಯ ಹವಾಮಾನ ಮತ್ತು ಮಳೆ ಹಂಚಿಕೆಯಲ್ಲಿ ಎಲ್ನೀನೋ ಮತ್ತು ಲಾನಿನ ಪಾತ್ರ ಕುರಿತು ಡಾಕ್ಟರ್ ವೈಪಿ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಿಎನ್ ಮಂಜುನಾಥ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆ ಕೇಳುತ್ತಿದ್ದೀರಿ. ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani, the news read by Tanvi Gupta. Prime Minister Narendra Modi has urged every citizen to celebrate National Handloom Day today with enthusiasm and joy. Sharing a video message, Mr. Modi said that on August 7, 1905, the Swadeshi movement was launched as part of India's struggle for independence, and people from all walks of life united and fought a historic battle against British rule. He encouraged people to support poor weaving families and artisans who create fabrics with their own hands.
2: अंग्रेजों के खिलाफ देशवासियों ने एक बहुत बड़ी लड़ाई लड़ी, जन जन जुड़ गए. मैं आज आग्रह करता हूं 7 अगस्त हैंडलूम डे, हमने इतने ही उत्साह और उमंग के साथ हैंडलूम डे मनाना है. और हैंडलूम डे मनाने का मतलब है बुनकर परिवार, जो अपने हाथों से अपनी छोटी छोटी घर में लूम पर कपड़े बनाते हैं और नई नई वेराइटीज होती है. आप देखिए ना क्या कुछ नहीं है. और आप भी तो इस प्रकार से एक हैंडलूम की वैरायटी के साथ GRWM वीडियो करके जरूर दुनिया के सामने अपनी बात रख सकते हैं, हैंडलूम के लिए लोगों को प्रेरित कर सकते हैं. हमारा काम है आत्मनिर्भर भारत बनाने के लिए, हमारे इन छोटे छोटे गरीब परिवारों को भी आर्थिक रूप से समृद्ध कर. आइए हम स्वयं हैंडलूम से कुछ न कुछ खरीदें.
1: National Handloom Day is observed every year on the 7th of August to commemorate the Swadeshi movement launched on the same day in 1905. Ministry of Textiles will organize a national function at the Rashtrapati Bhavan Cultural Center today to celebrate 12th National Handloom Day. President Draupadi Murmu will join the event as the chief guest with Union Textiles Minister Giriraj Singh and Minister of State Pabitra Margarita attending the program. The Textiles Ministry said that the function aims to celebrate India's rich handloom heritage and recognize the contribution of the handloom weaving community to the nation's cultural and economic development. The Union Cabinet yesterday approved Gobardhan, the National Circular Bioenergy Scheme, with a total outlay of 23,731 crore rupees to boost clean energy and rural economy. Briefing media in New Delhi, Information and Broadcasting Minister Ashwini Vaishnaw said the scheme will be implemented from 2026-27 to 2035-36 and establish compressed biogas as a major pillar of India's future energy mix.

ಸಂಕುಲಕುವಲಯ ಮಂಡಲ ಮೌಲಿ ಮಿಲದ್ಬಕುಲಾಲಿ ಕುಲೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಂ

ಆದಿಶಂಕರಾಚಾರ್ಯವರ ರಚಿತ ಶ್ರೀ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಇದುವರೆಗೂ ಕೇಳುತ್ತಿದ್ದೀರಿ. ಇನ್ನು ಮುಂದೆ ನಸೀಂ ಬಾನು ಹಾಗೂ ಸಂಗಡಿಗರು ಹಾಡಿರುವ ಹಮ್ದೋನಾಥ್ ಕೇಳೋಣ.

0: ಗೀತಾರಾಧನಾ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು.
1: ಹಾಯ್ ಗೆಳತಿಯರೇ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆ ಹಾಲಿನ ಮಹತ್ವ, ಈ ಕುರಿತು ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಹಾಗಾದ್ರೆ ಮರೀದೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಅಲ್ವಾ?

0: ಆಕಾಶವಾಣಿ ಮೈಸೂರು, ಸಮಯ 6:30 ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಮಯ 6:30, ಇದೀಗ ಚಿಂತನ ಜಿಎಸ್ ಉಬರಡ್ಕ ಅವರಿಂದ.
2: ಮಾತು ಮಾತು ಮಥಿಸಿ ಬಂದ ನಾದದ ನವನೀತ ಎಂಬುದು ವರ ಕವಿ ದರಾಬೇಂದ್ರೆಯವರ

0: ಪಂತೆಲ್ಲಿಗೆ ಕವಿತೆಯ ಒಂದು ಸಾಲು. ಮಾತು ಮಾತು ಮಥಿಸುವ ಶಕ್ತಿಯಿಂದ ಇಲ್ಲಿ ಕಾವ್ಯದ ಸೃಷ್ಟಿಯಾಗಿದೆ. ಇದು ಅಂತಿಂಥ ಕಾವ್ಯವಲ್ಲ, ಇದು ಹಿತಮಿತವಾದ ಮಾತಿನ ಮಥನದಿಂದ ಸೃಷ್ಟಿಯಾದ ನಾದದ ನವನೀತ. ಭಾವ, ಧ್ವನಿಶಕ್ತಿ ಮತ್ತು ಚಿಂತನಶೀಲ ಗುಣವನ್ನು ಹೊಂದಿರುವ ಶ್ರೇಷ್ಠ ಕಾವ್ಯ ಹೇಗೆ ಸಂಕೀರ್ಣವೋ ಹಾಗೆ ಹಿತಮಿತವಾದ ಮಾತು ಕೂಡ. ಆದುದರಿಂದ ಮಾಣಿಕ್ಯವಾಗುವುದು, ಮುತ್ತಾಗುವುದು, ಕೊನೆಗೆ ಮಾತೇ ಜ್ಯೋತಿರ್ಲಿಂಗವಾಗುವುದು ಹಿತಮಿತವಾದ ಮಾತಿನ ಶಕ್ತಿಯಿಂದಲೇ. ಕಾವ್ಯಕ್ಕೆ ರಸವೇ ಮುಖ್ಯವೆಂದು ಕೆಲವರ ವಾದವಿದ್ದರೆ ಮತ್ತೆ ಕೆಲವರದು ಧ್ವನಿಯೆಂದು. ಇಂತಹ ವಾದಗಳೇನೇ ಇದ್ದರೂ ಕಾವ್ಯದ ಶರೀರ ಮಾತ್ರ ಮಾತು ಅಥವಾ ಧ್ವನಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಕವಿತೆ ವಾಚ್ಯವಾದರೆ ಅಂಥ ಕವಿತೆ ಕಾವ್ಯವೆಂದು ಪರಿಗಣಿಸಲ್ಪಡುವುದಿಲ್ಲ. ಒಬ್ಬ ವ್ಯಕ್ತಿಯ ಮಾತಾದರೂ ಕೂಡ ಹಿತಮಿತವಾಗಿದ್ದರೆ ಅದಕ್ಕೊಂದು ಘನತೆ ಪ್ರಾಪ್ತವಾಗುತ್ತದೆ. ಹಾಗಿಲ್ಲದೇ ಇರುವ ವ್ಯಕ್ತಿಯನ್ನು ವಾಚಾಳಿ ಎನ್ನುತ್ತೇವೆ. ಇಂತಹ ವಾಚಾಳಿತನದಿಂದ ಸಂಘರ್ಷಗಳು ಉಂಟಾದ, ನಗೆ ಪಾಟಲಿಗೆ ಗುರಿಯಾದ ಅನೇಕ ಉದಾಹರಣೆಗಳಿವೆ. ಹಿತಮಿತವಾದ ಮಾತುಗಾರಿಕೆ ಎಂದರೆ ಯಕ್ಷಗಾನ ತಾಳಮದ್ದಳೆಯ ಅರ್ಥಗಾರಿಕೆಯಂತೆ. ಪ್ರಸಂಗದ ಪಾತ್ರಕ್ಕೆ ಉಚಿತವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ, ವ್ಯಾಪ್ತಿ ಮೀರದಂತೆ ಅರ್ಥ ಹೇಳುವುದು ಅಥವಾ ಮಾತನಾಡುವುದು ಒಂದು ಕಲೆ. ಅದಕ್ಕೊಂದು ಶ್ರೇಷ್ಠ ಉದಾಹರಣೆ ನೀಡುವುದಿದ್ದರೆ, ನನ್ನ ದೃಷ್ಟಿಯಲ್ಲಿ ದೇರಾಜೆ ಸೀತಾರಾಮಯ್ಯನವರ ಅರ್ಥಗಾರಿಕೆ. ಇದು ಇಷ್ಟೇ ಅಲ್ಲ, ಮಾತಿನ ಕಲೆಗಾರಿಕೆ ಕೂಡ. ದೇರಾಜೆಯವರೀಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಹಿತಮಿತವಾದ ಅರ್ಥಗಾರಿಕೆಯ ನೆನಪು ಇನ್ನೂ ನನ್ನ ಸ್ಮೃತಿಪಟಲದಲ್ಲಿ ಗಾಢವಾಗಿ ಉಳಿದುಕೊಂಡಿದೆ. ನನ್ನ ಚಿಂತನೆಯ ಆರಂಭದಲ್ಲಿ ಹಿತಮಿತವಾದ ಮಾತಿಗೆ ಕಾವ್ಯದ ಉದಾಹರಣೆಯನ್ನು ನಾನು ನೀಡಿದೆ. ಈಗ ಅಂಥದೇ ಇನ್ನೊಂದು ಉದಾಹರಣೆ ಹೀಗಿದೆ. ನವ್ಯ ಕಾವ್ಯದ ರೂವಾರಿ ಎಂದು, ಒಂದು ಜನಾಂಗದ ಕಣ್ಣು ತೆರೆಯಿಸಿದ ಕವಿಯೆಂದು ಪ್ರಸಿದ್ಧಿ ಪಡೆದ ಗೋಪಾಲಕೃಷ್ಣ ಅಡಿಗರ ಶರದ್ಗೀತಾ ಕವಿತೆಯಲ್ಲಿನ ಅರ್ಥಗರ್ಭಿತವಾದ ಪ್ರಸಿದ್ಧ ಚರಣವೊಂದು ತಟ್ಟನೆ ನನ್ನ ನೆನಪಿಗೆ ಬರುತ್ತದೆ. ಆ ಚರಣ ಹೀಗಿದೆ. ಈಗ ಈ ಲೋಕ ಅಸ್ತವ್ಯಸ್ತ, ಗಡಿಯಾರ ಬಿಚ್ಚಿ, ಯಂತ್ರೋಪಯಂತ್ರಗಳ ಚೆಲ್ಲಾಪಿಲ್ಲಿ ಚೆಲ್ಲಿ, ಕೈ ಕಟ್ಟಿ ಕುಳಿತ ರಿಪೇರಿಯವನಂತೆ, ಯಾವ ತಿರುಗಣಿ ಮಳೆಯ ನೆಲ್ಲಿ ಹಾಕಲಿ, ಮತ್ತೆ ಈ ಸುರುಳಿ ತಂತಿಯನ್ನೆಲ್ಲಿ ತುರುಕಲಿ, ಗಡಿಯಾರವಿದೆ, ಯಂತ್ರವಿದೆ, ಎಲ್ಲ ಇವೆ. ಇಲ್ಲ ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ. ಎಲ್ಲ ಇದ್ದು ಜೋಡಣೆ ಸಮರ್ಪಕವಾಗದೇ ಇದ್ದರೆ ಯಾವುದೇ ವಸ್ತು ಒಟ್ಟಂದದಲ್ಲಿ ಪರಿಪೂರ್ಣವಲ್ಲ ಎಂಬುದೇ ಈ ಚರಣದ ತಾತ್ಪರ್ಯ. ಇದನ್ನು ಹಿತಮಿತವಾದ ಮಾತಿಗೆ ಅನ್ವಯಿಸಿ ಹೇಳುವುದಾದರೆ, ಯಾವ ಮಾತನ್ನು ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಯಾರಿಗೆ ಹೇಳಬೇಕು ಎನ್ನುವ ಯುಕ್ತಾಯುಕ್ತ ವಿವೇಚನೆ ನಮಗಿರಬೇಕು.
1: ಇದುವರೆಗೂ ಜಿಎಸ್ ಉಬರಡ್ಕ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು. ಈ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಮತ್ತು ವಿಟೆಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಮಾಲಜಿ ಬೆಂಗಳೂರು. 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭಕ್ತಿ ಯೋಗ ಕುರಿತು ಮೈಸೂರಿನ ಇಸ್ಕಾನ್ನ ವಿಷ್ಣುಚರಣದಾಸ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಹರಿಣಿ ಅವರ ಹಾಡುಗಾರಿಕೆ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದಾರೆ ಕೇಶವ ಮೋಹನ್. ಮೃದಂಗ ಸಾಯಿ ಶಿವು ಲಕ್ಷ್ಮೀ ಕೇಶವ್. ಘಟ ಟಿಎನ್ ವಿಜಯ್ ಅವರದು. ವೇಳೆ ಸರಿಯಾಗಿ 6:35. ಆಕಾಶವಾಣಿ ಮೈಸೂರು. ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯಾರ್.

0: ಮೈಸೂರಿನ ಅರಮನೆ ನಿರ್ಮಾಣ ಕಾರ್ಯದಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಹೆಸರು ಹೇಳಿದರು. ಅವರ ವಿನ್ಯಾಸಗಳಲ್ಲಿ ಬದಲಾವಣೆಗಳನ್ನು ತಂದು ಅರಮನೆಯನ್ನು ಕಟ್ಟಿದ್ದು ನಮ್ಮ ಇಂಜಿನಿಯರ್ಗಳು, ಕೆಲಸಗಾರರು. 1897 ಫೆಬ್ರವರಿ ತಿಂಗಳಿನಲ್ಲಿ ಚಾಮರಾಜ ಒಡೆಯರ ಹಿರಿಯ ಪುತ್ರಿ ರಾಜಕುಮಾರಿ ಜಯಲಕ್ಷ್ಮಣ್ಣಿ ಅವರ ಮದುವೆಯ ಸಂದರ್ಭದಲ್ಲಿ ಅರಮನೆ ಸುಟ್ಟು ಹೋದಾಗ ಹೊಸ ಅರಮನೆಗೆ ಮದ್ರಾಸ್ ಸರ್ಕಾರದ ವಾಸ್ತುಶಿಲ್ಪಿ ಸಲಹೆಗಾರರಾಗಿದ್ದ ಇರ್ವಿನ್ ಇಂಡೋ ಸಾರ್ಸಿನಿಕ್ ಮಿಶ್ರಿತ ವಾಸ್ತುಶೈಲಿಯಲ್ಲಿ ನಕ್ಷೆಗಳನ್ನು ರಚಿಸಿಕೊಟ್ಟರು. ಆದರೆ ಅವುಗಳಲ್ಲಿ ಕೊರತೆ ಕಂಡುಬಂದಿತು. ಬದಲಾವಣೆಗಳನ್ನು ಮಾಡಬೇಕಾಯಿತು. ಆ ಕಾರ್ಯ ಕೈಗೊಂಡು ಇಂದಿನ ಸುಂದರ ಅರಮನೆಯನ್ನು ಕಟ್ಟಿದವರಲ್ಲಿ ಬಿ ಪಿ ರಾಘವಲು ನಾಯ್ಡು ಪ್ರಮುಖರು. 1852 ಸೆಪ್ಟೆಂಬರ್ 19 ಜನಿಸಿದ ಇವರು ಬೆಂಗಳೂರಿನ ಇಂಜಿನಿಯರಿಂಗ್ ಮತ್ತು ನ್ಯಾಚುರಲ್ ಸೈನ್ಸ್ ಶಾಲೆಯಲ್ಲಿ ಓದಿ ACE ಡಿಪ್ಲೊಮಾ ಗಳಿಸಿದರು. ಮದ್ರಾಸ್ ಸರ್ಕಾರದ ವೈದ್ಯಕೀಯ ಸ್ಟೋರ್ಸ್ ಇಲಾಖೆಯಲ್ಲಿ ವೃತ್ತಿ ಪ್ರಾರಂಭಿಸಿ 1878 ಮೈಸೂರು ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿ ಬೆಂಗಳೂರು ವಿಭಾಗದಲ್ಲಿ ಅಪ್ರೆಂಟಿಸ್ ಇಂಜಿನಿಯರ್ ಆಗಿ ನೇಮಕಗೊಂಡರು. ಪರಿಣಿತಿ ಪಡೆದ ಮೇಲೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಸ್ಥಾನದಲ್ಲಿ ಅವರು ರಾಜ್ಯದ ಬಾರನ್ ಕಣಿವೆ, ಮಾರಿ ಕಣಿವೆ ಇನ್ನಿತರ ದೊಡ್ಡ ಯೋಜನೆಗಳ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದರು. ಇದರ ಜೊತೆಗೆ ನಾಯ್ಡು ಅವರಿಗೆ ಮೈಸೂರು ನಗರದ ಅಭಿವೃದ್ಧಿಯ ಹೊಣೆಗಾರಿಕೆಯನ್ನು ವಹಿಸಲಾಯಿತು. ಹೊಸ ಬಡಾವಣೆಗಳು, ಉದ್ಯಾನವನಗಳು, ವಾಸ್ತುಶಿಲ್ಪ ವಿಶೇಷದ ದೊಡ್ಡ ಕಟ್ಟಡಗಳ ಯೋಜನೆ, ವಿನ್ಯಾಸ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಲಾಯಿತು. ಸಾರ್ವಜನಿಕ ಕಟ್ಟಡಗಳು ಮತ್ತು ಮಾರುಕಟ್ಟೆಗಳ ನಿರ್ಮಾಣ ಕಾರ್ಯವು ಇವರ ಮೇಲುಸ್ತುವಾರಿಗೆ ಬಂದಿತು. ಅವರು ಕೈಗೊಂಡ ಮಹತ್ವದ ಕೆಲಸ ಒಂದೆಂದರೆ ಜಗನ್ಮೋಹನ ಅರಮನೆಯ ಮುಂಭಾಗ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದು. ಮಹಾರಾಜರ ಕುಟುಂಬ ಇಲ್ಲಿ ವಾಸವಾಗಿದ್ದು 1900 ಮದುವೆಗಳನ್ನು ಮಾಡಬೇಕಾಯಿತು. ಅದಕ್ಕಾಗಿ ಕಲ್ಯಾಣ ಮಂಟಪವೊಂದನ್ನು ಕಟ್ಟುವ ಕಾರ್ಯವನ್ನು ನಾಯ್ಡು ಅವರಿಗೆ ವಹಿಸಲಾಯಿತು. ಅವರು ರಾಜಯೋಗ್ಯವಾದ ಕಲಾತ್ಮಕ ಕಲ್ಯಾಣ ಮಂಟಪವನ್ನು ಸಿದ್ಧಗೊಳಿಸಿದರು. ಈ ಮಂಟಪದಲ್ಲಿ ನಾಲ್ವಡಿ ಕೃಷ್ಣರಾಜರ ಮದುವೆಯೂ ಕಾತೆವಾಡದ ರಾಜಕುಮಾರಿ ಪ್ರತಾಪಕುಮಾರಿ ಅವರೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಅದಕ್ಕೆ 2 ಮುಂಚೆ ಮಹಾರಾಜರ ಸೋದರಿ 3 ಮಹಾರಾಜಕುಮಾರಿ ಚಲುವಾ ಜಮ್ಮಣ್ಣಿಯವರ ವಿವಾಹ, ಅದರ ನಂತರ ಮಹಾರಾಜರ ಸಹೋದರ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ ವಿವಾಹಗಳು ಇಲ್ಲಿ ಜರುಗಿದವು. ಅಲ್ಲದೆ 1902 ನಾಲ್ವಡಿಯವರ ಪಟ್ಟಾಭಿಷೇಕ, ದಸರಾ ಹಬ್ಬದ ಆಚರಣೆ, ವರ್ಧಂತಿ ಇನ್ನಿತರ ಸಮಾರಂಭಗಳಿಗೆ ಇದು ಕೇಂದ್ರವಾಗಿತ್ತು. ಮಹಾರಾಜರು ರಾಘವಲು ನಾಯ್ಡು ಅವರ ಕಾರ್ಯವನ್ನು ಮೆಚ್ಚಿ ದರ್ಬಾರಿನಲ್ಲಿ ಅವರಿಗೆ ಚಿನ್ನದ ಗಡಿಯಾರವನ್ನು ಕೊಟ್ಟರು. 1 ವಿಶೇಷ ಬೋನಸ್ ನೀಡಲಾಯಿತು. 1902 ಆಗಸ್ಟ್ 8 ಭಾರತದ ವೈಸ್ರಾಯ್ ಲಾರ್ಡ್ ಕರ್ಜನ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕಕ್ಕೆ ಬಂದಾಗ ಅವರ ಸತ್ಕಾರ ಸಮಾರಂಭಕ್ಕಾಗಿ ಬೇಕಾದ ನಿರ್ಮಾಣ ಕಾರ್ಯಗಳ ಜವಾಬ್ದಾರಿಯನ್ನು ನಾಯ್ಡು ಅವರಿಗೆ ವಹಿಸಲಾಯಿತು. ಅವರ ಕಾರ್ಯವನ್ನು ಮೆಚ್ಚಿ ಮಹಾರಾಜರು ನಾಯ್ಡು ಅವರ ವೈಯಕ್ತಿಕ ಭತ್ಯೆಯನ್ನು ಏರಿಸಿದ್ದಲ್ಲದೆ ದರ್ಬಾರಿನಲ್ಲಿ ವಜ್ರದ ಉಂಗುರವನ್ನು ನೀಡಿ ಸನ್ಮಾನಿಸಿದರು. ನಂತರ ನಾಯ್ಡು ಅವರಿಗೆ ಸುಟ್ಟು ಹೋಗಿದ್ದ ಹಳೆಯ ಅರಮನೆಯ ಅವಶೇಷಗಳನ್ನು ಕೆಡವಿ ಹೊಸದಾಗಿ ಅರಮನೆಯನ್ನು ಕಟ್ಟುವ ಜವಾಬ್ದಾರಿಯನ್ನು ವಹಿಸಲಾಯಿತು. ವಿನ್ಯಾಸಗಳನ್ನು ಉತ್ತಮಪಡಿಸಲು, ಅಗತ್ಯ ಅನುಭವ ಪಡೆಯಲು ನಾಯ್ಡು ಅವರು ಉತ್ತರ ಭಾರತದ ಪ್ರಮುಖ ನಗರಗಳಿಗೆ ಭೇಟಿ ನೀಡಿದರು. ಹಿಂತಿರುಗಿ ಬಂದ ಮೇಲೆ ವಿನ್ಯಾಸಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿ ಹೊಸ ಅರಮನೆಯನ್ನು ಕಟ್ಟುವ ಕಾರ್ಯ ನಡೆಸಿದರು. ರಾಘವಲು ನಾಯ್ಡು ಅವರು 1909 ಕೆಲಸದಿಂದ ನಿವೃತ್ತರಾದರು. ಆ ವೇಳೆಗೆ ಅರಮನೆ ಕಟ್ಟುವ ಕಾರ್ಯ ಬಹುತೇಕ ಮುಗಿದಿತ್ತು.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಈಗ ವೇಳೆ ಸರಿಯಾಗಿ 6:40.
2: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜಿಎಂ ಹೆಗಡೆ. ಪದಪರಿಚಯ.
1: ಮೊದಲನೆಯ ಪದ ಬಿಳಿ ಅರಳೆ. ಬಿಳಿ ಅರಳೆ ಎಂದರೆ ಶುಭ್ರವಾದ ಬಿಳಿಯ ವರ್ಣದ ಹತ್ತಿ. ಬಿಳಿಯ ಅರಳೆ

0: ಗಳು ದಾನಗುಣದಿಂದ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕವಾಗಬಹುದಾದ ಅನ್ಯಾಯಗಳೆಂಬ ರೋಗಾಣುಗಳನ್ನು ತಡೆಯುವವಳಾಗಿದ್ದಾಳೆ ಎಂಬ ಅರ್ಥ ಇರುವುದರಿಂದ ಬಿಳಿ ಅರಳೆ ಪದ ಮಹತ್ವ ಪಡೆದಿದೆ. ಎರಡನೆಯ ಪದ ಭಿನ್ನಾಣ. ಸಂಸ್ಕೃತದ ವಿಜ್ಞಾನ ಪದದ ತದ್ಭವ ಭಿನ್ನಾಣ, ಅಂದರೆ ಪಾಂಡಿತ್ಯ, ವಿಜ್ಞಾನ, ವಿಳಾಸ ಮೊದಲಾದ ಅರ್ಥಗಳು ಅದಕ್ಕಿದೆ. ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ಭಿನ್ನಾಣವನ್ನು ಹೀಗೆ ಪ್ರಯೋಗಿಸಿದ್ದಾನೆ: ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಅಂದರೆ ಅನ್ನದಾನ, ನನ್ನಿ ಎಂದರೆ ಸತ್ಯವನ್ನು ನುಡಿಯುವುದು, ತನ್ನಂತೆ ಇತರರು ಎಂದು ತಿಳಿಯುವುದು, ಇವೇ ಕೈಲಾಸ ವಿಳಾಸದ ಮಾರ್ಗಗಳು ಎಂದು ಸರ್ವಜ್ಞ ಹೇಳುತ್ತಾನೆ. ಅನ್ನದಾನ, ಸತ್ಯವಚನ, ಜೀವದಯೆ ಮೋಕ್ಷತತ್ವಗಳಾಗಿವೆ ಎಂಬುದನ್ನು ನಾವು ಗಮನಿಸಬೇಕು.
1: ತಪ್ಪು ಒಪ್ಪು.
0: ಕರ್ನಾಟಕದ ಕೆಲವು ಸ್ಥಳನಾಮಗಳನ್ನು ನಾವು ತಪ್ಪಾಗಿ ಉಚ್ಚರಿಸುತ್ತಿದ್ದೇವೆ. ಇದಕ್ಕೆ ನಿದರ್ಶನವಾಗಿ ಬೆಳಗಾಂ, ಬೆಳಗಾಂ, ಬೆಳಗಂ ಇವೆಲ್ಲ ತಪ್ಪು ಪ್ರಯೋಗಗಳನ್ನು ನಾವು ಮಾಡುತ್ತಿದ್ದೇವೆ. ಬೆಳಗಾವಿ ಎಂಬುದು ಸರಿಯಾಗಿ ಸ್ಥಳನಾಮದ ಪದ. ಅದೇ ರೀತಿಯಲ್ಲಿ ವಿರಾಜಪೇಟೆ ಅಲ್ಲ, ಅದು ವೀರರಾಜಪೇಟೆ. ಬಿಜಾಪುರ್ ಅಲ್ಲ, ಬಿಜ್ಪುರ್ ಅಲ್ಲ, ಅದು ವಿಜಯಪುರ ಎಂಬುದನ್ನು ನಾವು ಗಮನಿಸಬೇಕು. ಹೀಗೆ ತಪ್ಪಾಗಿ ಬಳಸದೆ ಸರಿಯಾಗಿ ಸ್ಥಳನಾಮಗಳನ್ನು ನಾವು ಪ್ರಯೋಗ ಮಾಡಬೇಕು.
1: ಸುಮಧುರ.
0: ಕುವೆಂಪು ಅವರ ಭಾವಗೀತೆ ದಾರಿ ತೋರೆನೆಗೆ ಈಗ ನಾವು ಕೇಳೋಣ.